ಆದಿತ್ಯೋಲೋಚನೆ ಪಾತು ಶ್ರುತಿಂ ಪಾತು ದಿವಾಕರಃ ಗ್ರಾಣಂ ಪಾತು ಸದಾ ಭಾನು ಮುಖಂ ಪಾತು ಸದಾ ರವಿಃ ಜಿಹ್ವಾಂ ಪಾತು ಜಗನ್ನೇತ್ರಃ ಕಂಠಂ ಪಾತು ವಿಭಾವಸುಃ ಸ್ಕಂಧೌ ಗ್ರಹವ

ಲಕ್ಷಣ ಕಾರಕ ವಿಷಮಸ್ಥಾನ ಸಂಭೂತ ಪೀಡಾ ಭರತು ಮೇ ರವಿ ರೋಹಿಣೀಶ ಸುಧಾ ಮೂರ್ತಿ ಸುಧಾ ದಾತ್ರ ಸುದಾಶನ ವಿಷಮಸ್ಥಾನ ಸಂಭೂತ ಪೀಡಾ ಭರತು ಮೇ ವಿದು ಭೂಮಿ ಪುತ್ರೋ ಮಹಾತೇಜ ಜಗತಾಂಬಯ ತೃಕ್ಸದಾ.

ಹೃದಯೋ ವಿಶಾಲಾಕ್ಷ ಶಿವ ಪ್ರಿಯ ದೀರ್ಘ ಚಾರ ಪ್ರಸನ್ನಾತ್ಮ ಪೀಡಾ ಭರತು ಮೇ ಶನಿ ಮಹಾಶೀರ್ಷೋ ಮಹಾವಕ್ರೋ ದೀರ್ಘ ದಂಶೋ ಮಹಾಬಲ ಆತನುಶ್ಚೋ